ಅವಳು ಅವಳು ಅಮೂಲೇಲು ನಗಮೇ ನಗಮೇ ಅಮೂಲೇಳು ಗ್ಯಾಲು ಈತಾಮೇವು ನಾಯಿ ಒಲು ಎಲ್ಲ ಪೋಯ್ತಿ ಹೊರ್ಸ ಪಾ ಅಮೂಲೇ ಅಮೂಲೇ ಅನಾಯ್ ಅಮೂಲೇ ಮಮಿತಾ ನಾಯಿ ಮಮಿತಾ ಹೈತಮೋ ಅನಾಯಿ ಹೈತಮೋ ಅನಾಯಿ ಮ್ಲೆ ಪಂತು ಹಚಿ ಮಾಪು ಮೇವು ಮ್ಲೆ ಪಂತು ಹಚಿ ಮಾಪು ಮೇವು ಅನಾಯಿ ನಕ್ಕ ಮೇಲೆ ಪುನಾನಾಯಿ ಮಮಿತಾ ನಾಯಿ ಮಮಿತಾ ನವೈತ ಗುಣ ಫಲ್ಗಲೆ ಅಲು ಇಂಚಿಂಗ ಮಮಿತಾ ನಾಯಿ ಕತು ಪಮೇವು ಕಾಯಿ ಮೌ ಸುಮೋಂಗೇನ್ ಮೋ ಫೈಮು ಫೆಮ್ಯಾವೈನ್ ಐಮು ಎಪ್ಪು ಸೋಮೋಮ್ಲೆ ಪೈಮನ್ ತತಿ ತಂಗಿರು ಕಮೇವು ಮಮಿತಾನೈ ಮಮಿತಾನೈ ಕಮೇ ಕುಸೌಗ್ಲೇರ್ ಪೈಮನ್ ಕಮೇ ಕುಸೌಗ್ಲೇರ್ ಪೈಮನ್ ರೇ ಚೌಲ್ ಚೆನ್ ಚೌನೆ ಚೆನ್ ಅಮೂಲ್ಯ ತಮಿ ರಕಿ ಸ್ವಾಮ್ಯೋ ಮಮಿತಾನೈ ಮಮಿತಾ ಇಂಚೆ ಕೈ ಕಸು ಫ್ರೀಲುಂಗ ಹೈತಮು ದಿ ಇಕೆ ಇಹನಾಯ್ ಕಿಸುಕು ನೋ ಆಯು ಇಹ ಇಂಚೆ ಅಮೊತ್ತು ಅಂತ ಪಿನಿಯೇನು ತಿಕೆ ಹೈತಮು ಕುನು ಫಲ್ ಕುನು ಏನು ನಕ ಮೇ ನಕ ಮೇ ಲು ತುಫಾ ಮೇ ಓ ಅನಾಯ್ ತುಫಾಚಿ ಮಾಪು ಮೇ ಓ ಅನಾಯ್ ನಕ ಮೇ ಮಾಪು ಲೇ ಕುಫೆ ತುಫಾಚಿ ಸುಮು ಅನಾಯ್ ರಾಕಿ ಸ್ವಾಮ್ಲೇ ಬುಅರ್ ಕಲು ಅನಾಯ್ ಮಮಿತಾ ಅನಾಯ್ ಮಮಿತಾ